ಸರಿಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬಗರಿ ನಿಧ ಸರಿ ನಿಧ ದಬ